ಇತರರು ಹನುಮನೆ ಅತಿಪೋತಂದಾಮೆತ ವಾನಂಗನೆ ತುಕಿಂಚಿ ಚಹರಕ್ಕೆ ಏಕಾಂತರಂಗಾಕಿ ತಿರಿ ಪೋಷಿಯ ಅಂತೆ ಅನಲಿ ಪೋಷಿತ ಬಿ ಸಿವ ಅನಗೋಯ್ ಮೆತಂತಿ ಔಷಂಚಿ ಕೈ ವಾನ ಯಾರು ಕೈ ಕೈ ನಿಕೈ ನಿಸ್ಮ ಸಿಪಂಗರ ಎಂಗಯ ತಿ ಸಿಪಂಗ ಯಕಿರಂ ಪಾಪಕಂ ದಿ ಯಕ್ ಅನ್ ಸಿಪಂಗ ಅಂತಿ ತುವ ನೋ ಸಿಪಂಗರ ಯಾನ ನ ತುವ ನೋ ಮತ ಅತರ ಅನ ಸ್ವ ಅರ ಸ್ವ ಅರ ತೆ ಕಾನ್ಸ್ಟಿಟ್ಯೂಷನ್ ಗೆ ತಿ ಸ್ವ ನೋ ಮತ ಅರೆ ಇರಿಯ ನಿಮರು ರೋಕಿ ನ ಕೈ ಕೈ ಅನ ಮನೆ ತೆ ಪೋತ ನೋ ಮತ ತಿ ಕ್ಯಾ ಕ್ಯಾ ಆಸನ್ ತು ವಾಕ್ ಕೆ ಆಸನ್ ಕರಾಓಕೆ ತಿ ತು ತು ನ ಕೊಯ ಅದರಲ್ಲಿ ಪೋಷಣ ಕಮೇನೆ ಯಾಕೆ ಯಾ ಕರೆ ಕಂಕೈ ಕಾಮತಿ ತುಂಬರು ಆಯ್ತು ಬಾನಿ ಕವಾಯಿನ ಬಾರಿ ಅನ್ನ ಬಗ್ಗೆ ಕವಾಯಿನ ಸವಾಕಿ ನಾನು ನಾಚೆ ತೌತ ಕಾಯ ಕಿರಾಸ್ ಕಿರಾಸ್ ಕಾಮ ತಪ್ಪು ಕೆ ಇಲ್ಲಿ ಮಕ್ಕಿನ ನಾಯಿ ಬುಕಿನ ನನ್ನ ಬೈ ಪೋತನ್ನು ಆಮದ ಬಾಯಿ ಏನಾದ್ರು ಈ ಪೋಷಣ ಕಾಂಗ್ರಾಯ ಪೋತನ್ನು ಆಮದ ಓರ ತರ ವಾಕಿ ನನ್ನ ಮೈ ಕೋವ ಸಿರಿ ಸಿ ಕಾಯ್ತು ನಕೊಂತೆ ಚೊಕೊಮಿಚ್ ಪಿ ಎ ಸಿ ರೇಷನ್ ಕರೋ ತಪ್ಪೆನ ತಗ ಮತ್ತೆ ನಾವು ಜೋಜ ಸೇನೆ ಅಂಡಿ ತಗ ಮತ್ತೆ ತಿನ್ನಯ್ಯ ಕೌನ್ಸಿಲರ್ ಅಂಡಿ ತಗ ನಮ್ಮ ಐ ಎಸ್ ಎಚ್ ಐಂಚ ಮಗರು ತಮ್ಮೆಲ್ಲ ಕೇ ನರುಂದಯ್ಯ ಅಯ್ಯ ಕೌಂಟ್ ರೇಷನ್ ಕೋಸಿನ ಕೋಕ್ ಅಂದ್ರೆ ತೈಯ ಕೌಂಟ್ ಕೌನ್ಸಿಲರ್ ಇಬ್ಬಿಂದಿರಿ ಕಣ ಆಸನ್ ನಿಮೇನೆ ಪಕಾನುವಂತಿರಿ ಬೋಸ ಇಸುವತ್ತಿರಿ ಇರಂಗಿ ಇಸುವತ್ತಿರಿ ತಿಮೋನ ಕಾಯ್ ತೈ ಕಂಡೆ ಇಸ ಮಕಾಂತಿರಿ ಸಮರು ಓಕಿನ ಕೈ ಓ ಚಂಗಾ ತಿಪಿ ನೀವು ನಕೊನ್ ಓ ಚಂಗಾ ಓ ಬಿ ಮಾವು ಓ ಬಿ ಮಾವು ತಿರಿ ಕೆ ಓ ತಿರಿ ಕಿ ನಕೊಯಾ ಕಿರಂಗಾರೋ ಕಾಂಗ ಯಾಕೌ ಮರಿ ಕಿತ್ತು ಮೆರೂರು ಐಸಾಗೆರು ಮೆರೂರು ತಾಯಿ ಕಾನ ಕಾಂಗ್ ಆಗಿ ನೀವು ಮೆರೂರು ಬಗ ಮೆರೂರು ಯೋನ್ನ ಕಾಂಗ್ ಜೈತಿ ಬುಯಿ ತಪ್ಪು ಕೆ ಕಾನು ಅವು ತಿರಿ ಕಿ ನಾವು ಅಪ್ಪು ನಾನು ಕೈ ಕಾಂಗ ಅವು ಕಾಯಿ ತೌ ಚೋನ ನಿಜೈ ತಗ ಸೌತ ನೋರ ಮಗುರಿನ ಬೇಕು ರಕೋರ ನನ್ನ ಐ ಐತರ ತಾನು ಮಗುರಿ ಯಾಕೆ ಯಾಕರ ಐತೆ ನಾನ್ನ ಕಾಂಚ್ ಠೀಕ ಯಾಕೆ ಅಪ್ಪ ಮಗುರಿನ ಬೇ ಯೋ ಅನ್ನ ನಿಜೈ ತಗ ಬೇಕು ಚಪ್ಪ ಮಕ್ಕಳು ತೋವನ್ ಚಪ್ಪ ಮಕ್ಕಳು ತೋವನ್ ನಪನ್ ಕಚೇರಿ ತಿರೆಯ ನೌ ಮೆರೂರು ಪಾಚಿಮೇಯ ಕಾಂಶಿರ ಹೈ ಕೈ ತಪ್ಪಿ ಮೀ ನಪ್ಪ ತಪ್ಪಿ ಮೀ ಪುಂತರ ರುವಾನ್ನ ಕಾಂಚ್ ಅವನ ಕೌಮನೆ ಅಮಿಯಪ್ಪ ಮಗಳು ಕಮ್ನಾ ಕಸಿ ಸುಗ ಬಂಕು ತಪ್ಪಿ ತೌ ತಯಾಕ ತಪ್ಪಿ ಯೋಜೆ ತಪಾನ ರೋಗನ್ ತೂ ತುವ ಪುನ್ ತಪ್ಪಿ ಮೀ ನಪ್ಪ ಪರೆ ಕಮ್ನ ತ್ವ ತಂಗಿರಿ ಚೆನ್ನ ಅಂಡಿ ಪೋಸ್ ಕೆ ಕಮ್ನಾ ತುಕ ತಂಗಿರಿ ಪೋಸ್ ಓರ ಅರ ಕೌಮನೆ ನಾರೆ ಕೆ ಪಾ ನನಿ ಪಾ ನಾಮಿ ಕಾಂಶಿರ ಪೋತನ್ನು ಅಮಿತ ಕನ ಕಮ ಕಾವು ಕಿ ಪಾಯೇ ಕೈ ಅಬನು ಕೊನ ಬಂದಿ ಪಾಂತುಮೋ ಟಿಕೆಂಚರ ಪೋತನ್ನು ಅಮಿತ ಕೆ ಅವನ್ ಕೈ ಅರಿಯ ಸಾನ ಕಂಗಡಿ ಕೈ ಯಾರ ಕಾಂಶಿರ ಏನಂ ಕುರು ಚೈ ಯೋನ್ ಪೆರ ಕಿರಿ ಬಸ್ ಕೆ ಅರೆ ಇರೇ ಗೆ ಆಕಿರಿ ಇರೇ ಇರಂ ಕುರ ಕುರ ಇರು ಯಾನ್ ಕಿರಿ ಬಸ್ ಟಿಕಿ ಯೋನ್ ಸಿಪಂಗಯ್ಯ ಪಕಾಂಶಿರ ಕೆ ಅವನ್ ನಕೌ ಸಿನಕೌ ಮೀ ಕಾಂಶಿರ ತದಿ ಮೀ ಸಿಸಿರ ಕಿಚೆನ್ ಚೆನ್ನ ಪೇಪನ್ ಚೆಮಾನಿ ಕೆ ಎನವಿನ ಚಿರಿ ಪೋಸಿ ನ ತಮೀನ ಕತ್ತೋನ ಮಕೈನ ನಮಿ ಪೋವಿ ಕಾಂಶಿರ ಕೆ ಅವ ಕಮ್ನ ತರ ಹೆಂಗಾ ಚಿರಿ ಸಿಸಿ ಯೋನ್ನೈ ಅಂತ ಯಾ ಕರಿಯ ಕಪನ ಮನೆಯ ಹಂಗ ಸಾಧುರಿ ಅಂದರ ಪೋವು ಎಸ್ ಎಸ್ ಎನ್ ಕರಿಯ ಕೆ ಐ ಕೈ ಚೆನ್ನ ಕಾಂಗ ಆಂಗಂತ ತೊಕೊ ಅನಭೋಗ ಇಗಿಂಚ ಕಾಂಗಾಯ ಬೂಬುರ ಸ್ನಾಯ ತನಿಗಾರಿ ಸಬನ್ ತನಿಗಾಚಿ ಆಫೀಸಿನ ಮನೆ ಎಸ ತನಿಗಾಚಿ ಓದಿ ತಪಸ್ ಆಪನ್ ತಪ್ಪಿಗ ಸಗಿ ತಪ್ಪಿರಂಗ ತನಿ ಅನ್ ಐ ಕೈ ಅನ್ನಿ ಮನೆ ಕಾಂಗಿರಿ ಬಸ್ ಅನ ಮನೆ ತೋತನ್ನು ಆಮೇಲೆ ಕೆ ಯಾರಂಗ ಕಾಯ್ತಾವು ತಿಮೋನ್ ಕಾಯ್ತಾವು ಆರಂಗ್ ಕಾಂಶಿ ಗೈ ಆಕೊಂಡ ಅನ್ನೋಕೊಂಡ್ ಊವ ಚಂಗ ಓಬಿ ಮನಿ ಮೇವು ಊವ ಚಂಗ ಓಬಿ ಮಾವು ಅಹನ್ಯ ಕಾತನ್ ಚಕ ಕಮ್ಮ ಕುರಿಯ ತಮಾರು ಕಂಬ ಸಿಂದ ಬಾ ಅಹನ್ಯ ಯಾಕೌ ಮನೆ ಬಸ್ ಚಿ ಬೇ ಚಿ ಯಾರು ಕೈ ಮೆತನ್ ಚಿ ಔಷಿಂಚಿ ಅವಾಹು ಮನನು ರ ಬಸ್ ಸಿಸ್ತಾಕಿ ನ ಕಾಂಶ್ ಕಿಸಿಮರು ರೋಕಿನಿ ಯೈ ಬಾಕೊನ ಓವ ಕಿತಿ ನೋ ಚಿರಿ ಕಿ ನಾವು ನಕೊಂಡರಿ ಸಂಗಿ ಮೆರು ರೋಕಿನಿ ಯಾ ಕಾಂಶ್ ಆರಂಗ್ ತನೆ ಆತ